0: ಜಡಿ ಜಡಿ ಅಡಿ ಮರಂಗ ರಸ್ಕ ಖಬರ್ ನಗು ಕದಾ ಇನ್ ಚಕ್ರಿ ನ್ಯಾಮ ಕದಾ
1: ಸರಿಗೆ ಸಚಿತಾ
0: ನೋ ನ್ಯಾಲ್ ಮೆ ಚಿಠಿ ತೆಹೆನ್ ಜಿ ನ್ಯಾಮ ಕಿದಾ
1: ತಾಹಲೆ ತೆಹೆನ್ ಜಿ ರಾಯಬರ್ ಗೊಳಂ ಇನ್ ಬಾಬಾ ಟೆನ್ ಚಲಾ ಮೆತಾಯ ಮೆ
0: ಬಾಂಗಾ ಜಡಿ ತೆಹೆನ್ ದೋ ಬಾಂಗ ಕನೋ ಆ ನಿದ ಗಡಿ ತೆಗೆ ಚಲಾ ಹಯು ತಿನ ಗಪಾ ಕೆ ಚಕ್ರಿ ರೆ ಜಯನ್ ಹಯು ಆ
1: ತಾರ್ ಮನೆ ಚಕ್ರಿ ದೋ ಅಡಿ ಸಂಗಿನ ರೆ
0: ಹೋಯ್ ರೇಲ್ ಗಡಿ ತೆ ಮಿ ನಿದ ರೆನಾ ಡಹಾರ
1: ಸೇರ್ಮಾದಾ ತಾಹಲೆ ಖಾನಾ ದೋ ದಿನ ಬಾಲಂ ನ್ಯಾಪಾಮ ದಾಳಿಯ ಆ
0: ನ್ಯಾಪಾಮ ದೋ ಬಾಂಗ ಸೆ ಹೋಯನ್ ಜಡಿ ಚಿಠಿ ಸಕಾಮ ತೆಲಾಂಗ ರೋಪೋಡಾ ಜಡಿ ಅಮಾ ಮೆರೆ ದಾ
1: ಚೆರಾ ದಿನ ಲೈಯಾ ಹಾಂಡೆ ಸೆ ಟೆತ್ತರಾ ಚಿಠಿ ಭೇಜಾ ಹೈನ್ ಮೆ ಹಾನ್ ನಾ ಪೈತೆ ತಾಹೆನ್ ಮೆ
0: ಆಲಮ್ ಕಹಿ ಸು ಅಜಡಿ ಅಮಾ ದುಲೋಡ್ ಗೆ ನಾ ಪಾಯೆ ತೋ ಹನ್ಯಾ ಮಾ ತಹಲೆ ಚಲಾ ಕನೈ
1: ಹೋಯ್ ಮಾ ತಹಲೆ ನೆಲ್ ನೆಲ್ತೆ ತುರುಯ ಚಾಂದೋ ಹೋಯಿನಾ ಸೇರ್ಮದಾ ಚಕ್ರಿ ಎಸೆನ ಕನಾ ಮೆನ್ಖಾನ್ ನುವಾ ತುರುಯ ಚಾಂದೋ ರೆ
2: ಮೈ ಜಡಿ
1: ಚೆಟ್ ಬಾಬಾ
2: ಸೇರ್ಮಾವಾ ಖಬರ್ ಕಮ್ ನ್ಯಾಮಿದಾ ತೋ
1: ಪೋಯ್ಲೋ ಪೋಯ್ಲೋ ದೋ ಹಪ್ತಾ ಹಪ್ತಾ ಗೆ ಚಿಠಿ ಭೇಜಾಯ ತಹೆನ್ ಮೆನ್ಖಾನ್ ಮಿದ್ ಬಾರ್ ಚಾಂದೋ ಖೊನ್ ದೋ ಚಿಠಿ ಹೋ ಬಾಯ್ ಭೇಜಾಯದಾ
2: ಮನ್ವಿಯಾ ಮೊನೆ ದೋ ಬಾಂಗ್ ಬುಝಾ ಮೈ ಸಂಗೀನ್ ಕೋ ಚಲಾವ್ ಲೆನ್ಖಾನ್ ಮಾರೆನಾ ದೋ ಸಾನಾಮಾ ಕೋಹಿಡಿಯಾ
1: ಬಾಂಗಾ ಬಾಬಾ ಸೇರ್ಮಾ ದಾ ದೋ ಅನ್ಕಾನ್ ಇದ್ ದೋಯ್ ಬಾಂಗ್ ಕನಾ ಇನ್ಯಾ ಪತಿಯೋ ಚಿಠಿ ದೋಯ್ ಭೇಜಾಯ ಗಿಯಾ
2: ᱦᱮᱸ ᱪᱚᱵᱤᱴᱤ ᱤᱧ ᱩᱧ ᱦᱟᱲᱟᱢ ᱟᱠᱟᱱᱟ ᱱᱤᱛ ᱢᱤᱱᱟᱹᱧᱟ ᱫᱤᱱᱟᱹᱝ ᱵᱟᱹᱱᱩᱜᱤᱧᱟ ᱤᱱᱟᱹᱛᱮ ᱦᱟᱯᱮ ᱪᱟᱹᱲᱤᱭᱟᱹᱣ ᱠᱷᱚᱱ ᱢᱮᱨᱚᱢ ᱤᱧ ᱟᱹᱜᱩ ᱞᱮᱠᱤᱱ ᱜᱮ
1: ᱥᱮᱨᱢᱟᱫᱟ ᱟᱢᱟᱜ ᱪᱤᱴᱷᱤ ᱥᱟᱠᱟᱢ ᱨᱮᱱᱟᱜ ᱛᱟᱹᱜᱤᱨᱮ ᱟᱨ ᱛᱤᱱ ᱫᱤᱱᱤᱧ ᱛᱟᱦᱮᱱᱟ ᱛᱤᱥ ᱞᱟᱝ ᱧᱟᱯᱟᱢᱟ ᱜᱚ